ತಕ ತದ್ದಿನ್ ತಕ ತಕ್ಕ ತದ್ದಿನ್ ತಕ ತದ್ದಿನ್ ತಕ್ಕ ತತ್ತರ್ರಿ ಕಿರಿತಕ ತದ್ದಣ್ಣ ತುಣಿತಕ ತದ್ದಿಮ್ಮಿ ತಿಮಿತಕ ತಕ್ಕಿಟ್ಟ ಕಿರಿತಕ ತತ್ತರ್ರಿ ತದ್ದಣ್ಣ ತಜ್ಜುಣ್ಣು ತದ್ದಿಮ್ಮಿ ತಾ ತಗದಿಗ ತುಡಿದಿರುವ ತಾ ತಗದಿಗ ತುಡಿದಿರುವ ತಾ